0: ಬೇರ ಪ್ಲೇಸ್.
1: ಇನ್ನು ಮಾರು ಎಲ್ಲ ಕೊಟ್ಟಿ ಪೆಂಚು ಜರ ದೋಸು.
2: Hey, don't stop dancing. Punagalu loading.